ni yehu no entimi embu ya bam enu ntimi na song a medi show grind wasi ni yehu yi entimi mu ya bam ni ufa mu no e mani mbu wa bam ni mom ni esa wo ye ni se wo be sori waka ni esa wo ye ni se wo be po ho so now the onyankopon asem no attach na de ayadwuma na bibia abey nkunimdie pa e